ಸುನಿಲಿ ಭಕ್ತಿಗೀತರ ಕಾರ್ಯಕ್ರಮ ಬಂಧನ ಆಕಾಶವಾಣಿ ಭವನಿಪಟ್ಟಣ ಇತರ ಶುಣಂತು ಚೇತನ ಚಿಂತನ ಉಪಸ್ಥಾಪನ ಕರಿಸಂತೆ ಸಚ್ಚಿದಾನಂದ ಮಲ್ಲಿಕ್.